ಜಗಳ ವಿಚಾರ ಯಾತಾವಾರು ಈ ಮಾಯೇಚಿ ಕಿಮಯ ಅವಕಡ ಆದಿ ಕಳಸ ಮಗ ಪಾಯಾರೇ ಆದಿ ಕಳಸ ಮಗ ಪಾಯಾರೇ ಈ ಮಾಯೇಚಿ ಕಿಮಯ